ಸ ಆರುಗಿರಿಬಾಧೆ ಸಂತಪೇಟೆಯ ನಾನು ಕಮನ ಮೃಗಾ ಷಷ್ಟಪದಿ ಸಂತ ಸಂಗ ಅಂತರ್ಬರ ಪೀಠ ರಾಮ ಪ್ರಭು ಕಾ ಲಾಗಾ ಮಿಠಾ ಸಕಲ ಸಮಗ್ರಿ ಏಕ ಸುಘಾಟ ಮಾಹೇ ಅನಕರಂಗ ನಾನಾ ದೃಷ್ಟಾ ಹೇ ನಾವು ಅಮೃತ ಪ್ರಭುಗಾ ನಾಮ ದೇಹಿ ಮೇ ಸುಗಾಭಿಸ ರಾಮ

ಕರತೋಲು ಕಥನಿಕನ್ನ ಚುಟಿಯೇ ನಾ ಪಾಠ ಪುಸ್ತಕ ಬಾರು ಕಾಯಾ ಸೋಚನ ಪಾಯಿಯೇ ಮೇ ನಾ ಭಕ್ತ ಪ್ಯಾರು ನಾನಕ ನಾಮ ನಾ ವಿಸರೆ ಮೇಲೇ ಗೌರ ಕರ್ತಾರು ಶ್ರೀ ರಾಗ ಮಹಲ್ಲಾ ಪಹಿಲಾ ಸಾಗ ಪೂರಾ ಜೇ ಮಿಲೇ ಪಾಯಿಯೇ ರತನ ವಿಚಾರು ಮಾತೇ ಗೌರ ಆಪಣೇ ಪಿಯೇ ಸರ್ವ ಪ್ಯಾರು ಮೋ ಪದಾರ್ಥ ಪಾಯಿಯೇ ಅವಗುಣ ಮೇಟನಹಾರ ಪಾಯಿ ರೇ ಗೌರ ಬೇನ ಜ್ಞಾನ ಹೋಯೇ ಉಚ್ಚಮ ನಮ್ಮೇ ನಾರದೇ ವೇದ ವ್ಯಾಸೇ ಕೋಯ ರಾವ್ ਗਿਆਨ ਧਿਆਨ ਤੁਨ ਜਾਣੀਏ ਕਤ ਕਥਾ ਵੇ ਸੋਏ ਸਭ ਲਿਆ ਬਿਰਗ ਹਰਿਆਵਲਾ ਸਾਹਿਬ ਕਨੇਰੀ ਹੋਏ ਲਾਲਚ ਵੇਰੇ ਮਾਨ ਕੀ ਗੁਰ ਭੰਡਾਰੇ ਸੋਏ ਗੁਰ ਭੰਡਾਰੇ ਪਾਈਏ ਨਿਰਮਲ ਨਾ ਪਿਆਰੂ ਸੱਚ ਵਖਰ ਸੰਚੀਏ ਪੂਰੇ ਕਰਮੇ ਪਾਰ ਸੁਖਦਾ ਦੁਖ ਮੇਟਨੋ ਸਤ